ಮಾಡು ತಿಂತಾರ ತಿಂತೀರ ತಿಂತಾರ ತಿಂತೀರ ಸರಕೆ ತೀಕ ನಾ ಹೇ ರಾಮ ತೀರ ನರುಮಯಲು ತಿಂತಾರ ತಿಂತೀರ ತಿಂತಾರ ತಿಂತೀರ ಸರಕೆ ತೀಕ ನಾ ಹೇ ರಾಮ ತೀರ ನರುಮಯಲು ಸರ ಸರ